me se wo bi ante wo be wari afimu wo sujani wo be ya ye fra afimu ate wo be seria wo sujani wo be seria afimu ate die